ಮಥಂಗದ ತಾಬೀರ್ ಅಸಿ ಪೌಕುಮ್ ಅಮ ಫಿಲ್ಮ್ ಸಿದಗಿ ಸದಾನಂದಗಿ ನಾಯ್ತೋಮ್ ಖೊಂಜಲ್ದ ಲೈಶ್ರಮ್ ಥೊಯ್ಬಿ ಚನ್ನುನ ಸೈರೇಂಗ್ಬ ಸಗೋಲ್ ಸೆಮ್ ತಿಜೇಂದ್ರನ ಸೈರಾಂಗ್ಬ ಫಿಲ್ಮ್ ಇಸೈ.

0: ಅಂಜರಿಬ ಇಸೈ ಸಿಗಲೋಯ್ನನ ಫಿಲ್ಮ್ ಅಮಗಿ ಇಸೈದ ಲೈಚಿಲ್ದಗಿ ಉರೋ ಫಿಲ್ಮ್ ಸಿದಗಿ ಇಸೈಸಿಂಗ್ ಲಾಂಥೋಕ್ತುನ ತಹಂಜಬ ಮತಾಂಗ ಸಿದ ಲೊಯ್ಸಿಂಜರಿ ಆಕಾಶವಾಣಿ ಇಂಫಾಲ್ ಹೌಜಿಗ ಯುಕ್ಕಿ ಪುಂಗ್ ತರಾತಾರೆ ಮಣಿಪುರಿದ ಮರು ಒಯ್ಬ ಪಾವ್ ತಾಬಿರಸಿ
1: ಆಕಾಶವಾಣಿ ಇಂಫಾಲ್ ಹೌಜಿಗ್ ಫಾವಗಿ ಮರು ಒಯ್ಬ ಪಾವ್ ಅಕನ್ಬ ಚೈಸಿನ್ ಥೌರಾಂಗ ಲೋಯ್ನನ ಅಸಿ ಗಾರಿ ಚನಿ ಕುನ್ಮಂಗ ಇಂಫಾಲ್ಗಿದಮಗ್ ಜಿರಿಬಾಮ್ ತಹದೋಕ್ರೆ ಅಯ್ಕೊಯ್ಗಿ ಜಿರಿಬಾಮ್ ಪಾವ್ಮಿನ ಹಾಯ್ ಅಸಿ ಜಿರಿಬಾಮ್ ತಹದೋಕ್ಕಿಬ ಗಾರಿಸಿಂಗ್ ಅದುಗಿ ಮನುಂದ ಎಲ್ ಪಿ ಜಿ ಪೂಬ ಟೆಂಕರ್ ಕುಂತ್ರಹ ಮಂಗ ಪೆಟ್ರೋಲ್ ಕುಂತ್ರಹ ಮಂಗ ಡೀಸೆಲ್ ಟೆಂಕರ್ ಕುಂತರು ಯಾವ್ರಿ ಸೈ ಹೇಸಿಗಿ ಸೆಪ್ಟೆಂಬರ್ ತರಾಮಾಪನ್ದಗಿ ಅಕ್ಟೋಬರ್ ಮರಿ ಫಾವ ಜಪಾನ್ಗಿ ಆಯ್ಚಿ ನಾಗೋಯಾದ ಪಾಂಗ್ತೊಕ್ಕದವರಿಬ ಕುಂಚುಬ ಏಷ್ಯನ್ ಗೇಮ್ಸ್ ಸರುಕ್ ಯಾಗದವ ಭಾರತ್ಗಿ ಸೆಪಾಕ್ ತಾಕ್ರೌ ಟೀಮ್ದ ಸರುಕ್ ಯಾಗದವ ಮಣಿಪುರ್ಗಿ ಸಾನಾರೋಹಿ ಸಿಂಗ್ ಯಾಯ್ಫಾ ಮಂಗೋಲ್ ಪೀಬಗಿ ಥೌರಾಮ್ ಮಹಮಂಗ್ ಅಸಿ ಸಾಯಿ ಎಸ್ ಟಿ ಸಿ ಕುಮಲ್ ನಪಾಕ್ದ ಪಾಂಗ್ತೊಕ್ರೆ ಸೇನಾಪತಿ ಜಿಲ್ಲಾಗೆ ಲಿಯಾಂಗ್ ಮೈ ತಾಪೋ ಅಮಸುಂಗ್ ಕುಕಿ ತಾಪೋಗಿ ಮರಕ್ತ ಹಸಿ ಅಯೋ ಅಂಗನ್ಬದಿ ಯುಂ ಕರಮೈ ಥಾರಂಲೆ ಹೈರಿ ಥೌದೋಕ್ ಅದು ನೈನ್ ಎಮ್ ಆರ್ಗೆ ಅಕೋಯ್ಬದ ಲಭ್ಯ ಯುಂ ಅನಿ ಮೈನ ಚಾಕಿಬನಿ ಪಾವು ಖರನ ಹಾಯ್ ಯುಂ ಅದು ಪೌಮಾಯ ಅಮಸುಂಗ್ ಕುಕಿಗಿನಿ ಹೈರಿ ಸೆಕ್ಯೂರಿಟಿ ಫೋರ್ಸಸ್ನ ಅರಾಂಗ್ ಮಿಯಾಮ್ದಗಿ ನಮ್ದು ಸೆಲ್ ಖಾಯ್ಬನಿ ಅಹಬ ಕೆ ಸಿ ಪಿ ಪಿ ಡಬ್ಲ್ಯೂ ಜಿಗೆ ಮಿಯೋಯ್ ಅಮ ಫಾರೆ ಮಹಾಕ್ ಧೌಬಾಲ್ ಜಿಲ್ಲಾಗೆ ಲೀಲೋಂಗ್ ಪೊಲೀಸ್ ಸ್ಟೇಷನ್ಗೆ ಮನುಂಗ್ ಚನ್ಬ ಲೀಲೋಂಗ್ ತೈರೇನ್ ಮಖೋಂಗ್ದಗಿ ಫಾಕಿಬನಿ ಬಂಕೋಪ್ ಸಾಗರ್ಗೆ ಅವಾಂಗ್ ತಕ್ಮ ಸರುಕ್ತ ಡಿಪ್ರೆಷನ್ ಫೋಮ್ ತೊಗೋದಗಿ ನೋಂಗ್ಚುಪ್ ಬೆಂಗಾಲ್ ಅಮಸುಂಗ್ ಬಾಂಗ್ಲಾದೇಶ್ಗೆ ಸಮುದ್ರ ಖೋಂಗ್ಬಾಲೊಮ್ದ ನೋಂಗ್ಲೈ ನುಂಗ್ಸಿ ತಪ್ನ ತಪ್ನ ಚಂಗ್ ಸಿಲ್ಲಕ್ಲಿ ನೋಂಗ್ಲೈ ನುಂಗ್ಸಿತ್ ಅಸಿ ಗಂಗೆತಿಕ್ ವೆಸ್ಟ್ ಬೆಂಗಾಲ್ ಹೊಮ್ದಗಿ ಒರಿಸಾಲೊಮ್ದ ಯೌರಕ್ಲಭ ಯಾಯ್ ಹಾಯ್ರಿ ಮಧ್ಯ ಪ್ರದೇಶದ ನೋಂಗ್ ಕನ್ನ ಚೂಬದಗಿ ಮಪ್ಪಂ ಕಯಾದ ಚೆಲ್ಲಿಬ ತುರೇಲ್ಸಿಂಗಿ ಇಮೈ ವಾಂಕಲ್ಹಕ್ಲಿ ರಾಜ್ಯ ಅದುಗಿ ಮಪ್ಪಂ ಕರದ ಒರೆಂಜ್ ಅಲರ್ಟ್ ಲೌಥೋಕ್ರೆ ಅಸ್ಸಾಂ ಸರ್ಕಾರನ ಲಿನ್ನ ಚಿಕ್ಕಪ್ಪು ನೋಟಿಫೈಬಲ್ ಡಿಸೀಸ್ನಿ ಹಾಯ್ನ ಲೌಥೋಕ್ರೆ ನೋಟಿಫಿಕೇಶನ್ ತೋಗಿ ಬಗಲ್ ಲೋಯ್ನನ ಲನಾಯ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಅಮಸುಂಗ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸಿಂಗ್ನ ಲಿನ್ನ ಚಿಕ್ಕ ಅಮಸುಂಗ್ ಲಿನ್ನ ಚಿಕ್ಕಪದಿ ಸಿಬಗಿ ರಿಪೋರ್ಟ್ ಮರಿ ಲೇನಿಬಸಿಂದ ಪಿಕಟ್ಕದವನಿ ಅಮಸುಂಗ್ ಸ್ಟೇಟ್ ಆಫ್ ಹೋರ್ಮೋಸ್ ಫೌದ ಚಲ್ಲಿಬ ಜಹಾಸಿಂಗ್ನ ತೆಹರಾನ್ದ ಸರ್ವಿಸ್ ಫಿ ಥಿಗದವನಿ ಹಾಯ್ನ ಇರಾನ್ನ ಲೌಥೋಕ್ರೆ ಇರಾನ್ಗೆ ನ್ಯಾಷನಲ್ ಸೆಕ್ಯೂರಿಟಿ ಕಮಿಷನ್ಗೆ ವಾಂಗಾಂಗ್ ಲೋಯ್ನ ಹಾಯ್ ಫಿ ಅಸಿನ ಮೆರಿ ಟೈಮ್ ಎನ್ವೈರನ್ಮೆಂಟಲ್ ಅಮಸುಂಗ್ ಲೋಜಿಸ್ಟಿಕ್ಗೆ ಥಪಕ್ ಥವಂಸಿಂಗ್ ಸಿಜನ್ನಗನಿ ಪಾವ್ ಲೋಯ್ಜರೆ

0: ಆಕಾಶವಾಣಿ ಇಂಫಾಲ್ ಹೌಜಿಕ್ ಚಾನೆಲ್ ಅಸಿದ ಮಖಾತಾನ ಸಂದೋಕ್ಷಗದವ ಥೌರಂಸಿಂಗಿದಮಕ್ ಆರ್ ಕೆ ವಿದ್ಯಾಸನಾದ ಖುಷಿನಚರಿ
1: ಥಗಚರಿ ಗೋಲ್ಮೈ ಥೈಥೈಲು ಎಫ್ ಎಂ ಸಂಗೈ ಚಾನೆಲ್ ತಾವಿರಿಬ್ಬ ಪುಮ್ನಮಕ್ಪು ಅಮುಕ ಹನ್ನ ಅದೊಮ್ಗೆ ಅನೌನ್ಸರ್ ಆರ್ ಕೆ ವಿದ್ಯಾಸನಾನ ತರಾಮ್ನ ಉಕ್ಚರಿ ಖುರುಂಜರಿ ಆಕಾಶವಾಣಿ ಇಂಫಾಲ್ ಹೌಜಿಕ್ ಸಂದೋಕ್ಚರಿ ರೇಡಿಯೋ ಲೀಲಾ ಲಮ್ಗಾನು ಲೀಲಾ ಇಬ್ಬ ಮೊಯ್ರಾಂಗ್ಥೇಮ್ ಇನಾವ್ ಲೀಲಾ ಪುತೊಕ್ಪ ಅಧಿಕಾರಿ ಮಯೂಮ್ಗಿ ಚಂದ್ರ ಶರ್ಮಾ ಪುತೊಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಶುಭಾ ಚಂದ್ರ ಸಿಂಗ್ ಹೌಜಿಕ್ ಲೈಜರೆ ರೇಡಿಯೋ ಲೀಲಾ ಲಮ್ಗಾನು

0: ಥೂಗದವ ಮಾಲಿ
1: ಐಂಗ ಸೈದಗಿ ಏನೇನೆ ಏನೇನೆ ಫೋನ್ದು ಕನಾದನು ನಂಗ್ನ ತರೋಂಗದವ ಫೋನ್ದು ಐ ಖಂಗಿ ನಮಾನಬದ ನಿಂಗೊಂದ ಥವಕ್ ಇಂಗ್ ಖಾಂಗಿ ತಗೊಂಡ ಫೋನ್ದಿ ಒಯ್ರಮ್ಲೋ
0: ಓಯ್ನೆ ಹೆ ಖಂಗ್ದುಂಗ ಸೆ ನಾನ್ ಠಿಕಾಗಿ ಮತಾಂಗ್ ತುಬ್ಸಾಗ ವರಿ ಸಾಬಿ
1: ಠಿಕಾಗ ತಗೋಬಿರನು ಐಕ್ಕೊಯ್ಗಿನ ನೋಮ ನೋಮಗಿ ಲೈರ ತಾಲೆ ಕದಾಯ್ ಫೋನ್ದೊಂದು ಏಂಗೆ ಬಿರೋ
0: ಅಸ್ ಐ ಫೋನ್ ನಂಗೆ ಹೇತಿ ಏಂಗ್ಯಾಬ್ರ ನಂಗೆ ಫೋನ್ ಐ ನೋಮತಿ ಏಂಗೆ ಹೈಬ್ರ ಹಾ ಸಲೋ ಅಸ್ವಾಯ್ ಚಲೋ
1: ಚಲೋ ಫೋನ್ ಸೆ ನಂಗೊಂದ ಥಮ್ಲಬಸು ಯಾಯ್ ನಂಗ್ದಿ ಲಮ್ಚ ಚುಮ್ದಿ ಫೋನ್ದ ವಾಥಿ ತೌಬದಗಿ ವಾಥೋ ಕ್ಯಾರ ಒಯ್ರಬ ನತ್ರ
0: ಅಸ್ ಸಿಂಕೈ ಹುನ್ಬಿಯ ಐ ಸಿಬು ಕರಿ ಒಯ್ರ ಸಿಗಿ ತಿಕಾಗಿ ತುಮ್ಚಾಗಿ ವರಿ ಸಾನಬನೆ ಹಾಯ್ಮಿ ಸೆ ಸೆ ಸೆ ಥಾಜದ್ರಗ ಇಂಗೊಂದ ಹಂಗ್
1: ಫಾಗಿಗಸು ತಾಯಿನೆ ನೆಹಾಗ್ ಲೈರದಿನೆ ಇಮಾನ ಚಾಲೋದ್ರಿಬ್ರ ಹೈರಾನೆ ಹಿಂಸಾಂಗ್ ಲೈತಿ ಹಿಂಸಾಂಗ್ ಪೊರೋಕೋ
0: ಅಸ್ ಪುಂಗ್ ತರ ಮಾತು ಇತ್ತಾರೆ ನೆಹಾಗ್ ಲೈರದಿನ ನಿಮ್ಮ ಜುಂಗಾನಿ
2: ಐ ಮಾವ ಐ ಸಾಕ್ಷಾರ ಗೇನ್ ಹೈ ಐ ಥಮಂ ದ ಸಕ್ಕೇನೆ
0: ಅಸ್ ಯುಂಬಾನ್ ಸಿ ಯಾರ ರೋಯ್ದ
1: ಕನಾನ ಯಹಂದ ಬನೋ ಸಾನಿಂಗ್ ಸಾನಿಂಗ್ ಬದೋ ಪೈ ಪೈ ದನ ಥಂಬಿಯೋ ಥಾಮಗೆ ಎಂಗೊಂದ ಲುಪಾಲಿಸಿಂಗ್ ತರೇನಿ ಪಾನ್ಸಿನೋ ಹಾವ್ನ ಹಾವ್ನ ಪಿಜಗೆ ಪೈಸಾದಿ ಸುಪಿ ಹೆಪ್ಪಿದಿ ನಮಾ ಸಿಸು ಮೀನದಿ ಲುಖ್ರಾಬಿ ಸಮು ಲೋಯ್ಬಿನೇಗ ಹೈನೈ ಪೈಸಾ ಖರ ಲೈಬದುದಿ ನಮಾನ ಜಾಮಾನದನ ಥೋಕ ಥಾಕದ ನಮಾಸೆ ಐಂಗೊಂದದಿ ಸಮು ಲೋಯ್ಬಿ ನತಿ ಹೌದೋಂಗ್ ಲೋಯ್ಬಿ
2: ಹೌದೋಂಗ್ ಕೈದೌರಗೇನ್ ಹೇ ಗಾರಿ ಖರ ಥಂಬದು ಜಾಥೋ ಅನ್ಖರಬ್ರಾ ಕನಾಗಿ ಹೌದೋಂಗ್ನ
0: ಇಮಾನ ಖಂಗೋಯ್ದ
2: ಕರಿ ಲೈಕಾಯ್ಸಿಗೆ ಹೌದೋಂಗ್ ಐ ಲೋಯ್ನ ಖಂಗಿನ್ ಹೇ ಲೈಂಗಾಂಗ್ ಫಜಬದುನ ಮೈಮೋಂಗಿನಿ ಸೇ ಅಮ್ಮುವಿ ಮಿಲಂಬಿದೋ ಅದು ನಮ್ಮ ಮೈಸ್ನಾಮ್ಗಿನಿ ಉತ್ಮಾನ್ ಬಿದ್ದುನೇ ಸೆ ಸೆ ಸೆ ಸೆ ಮಿಥಿಂಗಾಯ್ ಸೆ ಮೊಯ್ಗಿನಿ ಅರಾಂಗ್ಬ ಅಸೌಬದುನ ಲಮ್ಮ ಹೌದೋಂಗಿನ್ ಹೇ ಮೌ ಕರಿ ಮಸೂನ
0: ಇಮಾ ಹೌದೋಂಗಿ ವಾನ ತೇಮಿ
2: ಇಸೆ ಸೆ ಐನ ಸೋಯ್ಬ ಒಯ್ತಾರೇನೆ ಸಾಕ್ಸಾ ಥೋಸಿ ಕರಿ ಇನ್ಸಾಂಗ್ ಥೋಂಗ್ಯ
1: ಗಸಿದಿನ ಜಾನುಪಾನ ಥೋಂಬನಿ ಐ ಸಾಕುಂ ಚಂಗ್ಬ ಯಾದಿ
2: ಮಾನ ಥೋಂಗದಿ ಹಾವರನಿದಾ
0: ಇಮಾ ದುನನೆ ಐ ಥೋಂಗ್ದ್ರಿಯೆ
2: ಎ ಎ ಎ ಎ ಹುಜಕ್ ಪಾವು ಸಾಕ್ ಥೋಂಗ್ದ್ರದಿ ಇಶ್ ಐದಿ ಲಾಂಬನ ಕೋಕ್ಷೆ ಉರು ಉರು ಉರು
0: ಅಸ್ ಇಮಾ ಸುಸಾಲ್ ವರ್ಗ ಪುಂಗಮ ಪಾವು ಸಾದಬ ಯಂ ಯಾಕ್ರೆ
2: ಫರೆ ಐ ನಿಂಗೋನ್ ಮಯುಂದ ಲೈಜರುರಗೆ ಹೇ ಐನ ಇಸಾ ನುಪಿಗಿದ ಲೈರುರದಿ ನಕೋಯಿ ಮಿಂಗ್ಸ ಥೀನೆ ತೌವಿಬನಿ
0: ಓ ಇಮಾಗಿ ನುಂಗಾಯ್ದೌದು ಅದುಮ್ ಯಿಂಗ್ಬಿಯು ಐಕೋಯಿ ಮಿಂಗ್ಚತ್ಕಿ ಖನ್ಬಿರುನು ತೌಬತಬು ಯುಂ ಬರಾದಿ ಐಗಿ ಒಜಗೆ ಪೆನ್ಷನ್ ಫಂಗ್ಬಗಿ ಸೆನ್ಫಮ್ ದೊ ಅದುದಗ ಪಿಬಿರ
2: ಅದುದಿ ಐದಿ ಕೈದೌ ದೌರಿಬ
0: ಇಮಾನ ಫಂಗಿಬ ಪೆನ್ಷನ್ ಐಗಿ ಸು ಯೌರಿಬನಿ ಐಸೆ ಬಾಬಾಗಿ ಮತೋಂತ ಪೋಪ ಮಸಾನ
1: ಇಮೈ ಬಿಮಾ ನೋಯ್ನ ಮನಸಾಗಿ ವಾಸೆ ಐತಾಲಿಂಗ್ದಿ ನಮಾನ ಜಾನ ಖನ್ನಬದಿ ನುಂಚಿತ್ತ ಚೈನ ಹಾಯ್ಬನಿ ಕರಿ ಮತ ಕಾನ ಪೋತಿ ಇಮಾಸು ನಸಾ ಅನುಪಾದಗಿ ಹೇಂದದಿ ಲೈತಿ ನಸಾ ಹಿಂಗಿ ಹಾಯ್ರದಿ ಐಖೋಯ್ಸೆ ಹಾಟ್ ಕದೌರಿನೇ
2: ಅದುನಿ ಅದುನಿ ಅದುನಿ ಅದು ಖಂಗ್ನ ಚಟ್ಲು ಮೌ

ಮಥಂಗ್ ದ ತಾವಿರಸಿ ಎಸ್ ಎಚ್ ನಂಬಚಂದ್ರಗಿ ಕೊಂಜಲ್ದ ಅಪಿಗನಿ ಬಿ ವಿದ್ಯಾಪತಿ ಶರ್ಮಗಿ ಕೊಂಜಲ್ದ ನೋಮೈ ಕಪಂ ಕಿರುಕುಮಾರ್ನ ಸ್ಥೈರಿಂಗ್ ಬ ಇಸೇಮಾ.

ಸಹಂಜರಿ ವೈಸೆಯೇಸಿ ಪರ್ಲೋಯಿ ಮೈರಿ ಫಿಲ್ಮ್ ಸಿದಗಿ ಕುಂಜವಿಹಾರಿಗೆ ಖಂಜಲ್ದ ಮಹೇಂದ್ರ ವಾಂಕೇಪ್ಸಾನ ಸೈರಿಂಗ್ಬ ಅಮದಿ ಊಗಿನ ಸೆರಾಂಗ್ ಬಿಶಿನಿ.

ಮಥಂಗದ ತಾವಿರಸಿ ಒಲಾಂಗ್ಥಾಗಿ ವಾಂಗ್ಮದಶು ಫಿಲ್ಮ್ ಅಸಿದಗಿ ಅರಾಂಬಂ ಜಮುನಾ ಅಮದಿ ನಭಚಂದ್ರ ಶರ್ಮಗಿ ಅಪುನ್ಬ ಖೊಂಜಲ್ದ ಸೊರಾರೆಯನ್ನ ಸೈರೆಂಬ ಅಮದಿ ಜೋಯಿಶ್ಯಾಮ್ನ ಸೈರಾಂಗ್ ಬಿಷೇ.

0: ಅದುಬು ಗಸಿದಿ ನೊಪಾನುಪಿ ಯಾನಜದಿನ ಸೇನ್ ಜೊಂಬ ಕಯಾಮಶು ಅದುಂ ಲುಹೊಂಬಗಿ ಥೌರಮಸಿ ಪಾಂಗ್ಥೋಕ್ನರೆ ಚೇಲಬ ಮತುಂ ವಾರೋಯ್ಪೋಟ್ ಹೈಜಿಂಗ್ಪೋಟ್ ಪುನರ್ವ ಫಾವ ಯಾವ್ನರೆ ಮಸಿದ ನತನ ನುಪಿ ಮಯುಂನ ಯಾದ್ರವ ಫಾವ ನೊಪಾ ಮಯುಂನ ಸಿಲ್ಲಾಂಗ್ದುನ ಲುಹೊಂಬ ಥೌರಮ ಪಾಂಗ್ಥೋಕ್ನರೆ ಅಶುಂನ ಲುಹೊಂಬ ಸಿ ತಂಗಾಯ್ ಫದವಗುಂ ಲೌನರಪ್ಪಸಿನ ಪೊಲೊಯ್ ಸೂಬ ಅಮದಿ ಪೊಲೊಯ್ ಸೆಪ್ಪಸಿಂಗ್ದದಿ ಥೌ ಮರಂ ಕಾಯ್ಬ ಹೈಬದು ಒಯ್ಹಲ್ಲೆ ಮಸಿನ ಮರಂ ಒಯ್ದುನ ಪೊಲೊಯ್ ಸುಫಂದಗಿ ಪೊಲೊಯ್ ವಾಯ್ರುರಗ ನಿಂಥಿನ ಸೆಪ್ಪಿಬ ಕೆಪಿಬ ತಮಕ್ ಪಾಂಗ್ಥೋಪ ಪೊಲೊಯ್ ಸೆಪ್ಪಿ ಕಾಂಬುಸು ಥೊರಕ್ಲಿಬಸಿನಿ
1: ಲುಹೊಂಬ ಮತಂದ ಮೈತೈಸಿಂಗ್ನ ಕುಮಿನ್ ಪೊಲೊಯ್ ಹಾಯ್ನ ಕಾಣರಿಬ ಅಸಿಂಗಾಕ್ತ ಸೆಟ್ಕನಿ ಹೈಬದಿ ಲೈತೆ ಖುಲ್ ಲೈಕಾಯ್ ಖರದದಿ ಖುಲ್ ಅದುಗಿ ಚಟ್ನಬಿ ಒಯ್ನ ನತ್ರಗನ ಖುಲ್ ಅದುಬು ಕೋಲಿಬ ಉಮಂಗ್ಲಾಯ್ ಅದುನ ಯಾದೆ ಹೈಬದಗಿ ಪೊಲೊಯ್ ಸೆನದೆ ಅತೋಪ ಲೈಕಾಯ್ಗೆ ನಿಂಗೋಲ್ ಒಯ್ದುನ ಪೊಲೊಯ್ ಸೆತುನ ಲುಹೊಂಗ್ಲಬಸು ನುಪಾ ಮಯಂಗಿ ಕುನ್ ಚಂಗ್ಬದ ಪೊಲೊಯ್ ಹೊಂದೊಕ್ಲಗ ಚಂಗ್ಬ ಫಾವ ಯಾವಿ ಖುದಮ್ ಒಯ್ನ ಪಾಂಥೊಯ್ಬಿನ ಕೊನ್ಬ ಮಫಂ ಖರದದಿ ಲುಹೊಂಗ್ಲಿಬಿ ಕೈನಾನ ಪೊಲೊಯ್ ಸೆನದ್ರಿಬಸುನಿ ಶಕ್ಪಗೆ ಅರಿಬ ಖುಲ್ ಅಂದ್ರೋದಸು ಕುಮಿನ್ ಪೊಲೊಯ್ ಸೆನದೆ ಮಕ್ಕೊಯ್ನ ಮಯಕ್ ನಾಯ್ಬ ಮಪಾ ಲೋನ್ಬ ಫನೆ ಸೆಲಿ ನತ್ರಗನ ಘಾಗ್ರಾ ಹೈನಬ ಫಿಜೆಟ್ ಮಖಲಮ ಸೆನೆ ಅಸುಮ್ನ ಲುಹೊಂಗ್ ಕೈಹೊಂಗ್ಬದ ಸೆನರಿಬ ಮಖಲ್ ಮಖಲ್ಗಿ ಪೊಲೊಯ್ ಫಿಜೆಟ್ಗಿ ಮತಾಂಗ್ದ ಪೊಲೊಯ್ ಸುಬ ಕುಮಾರ್ ಮನಿ ಅಂಗೊಮ್ನ ಹಾಯ್ರಿ
2: ಲುಹೊಂಬ ಅದ ಲೋನಬ ಲುಹೊಂಬ ಮಖಲ್ದಿ ಯಾಮಿ ಲುಹೊಂಬ ಮಖಲ್ ಯಾಂಬಸೆ ಮಜೆ ಲುಹೊಂಬದಿ ಚಪ್ಪನಿ ಮನರಗ ಕುಮಿನ್ ಸೆಪ ಯಾಬ ಯಾದಬ ಜಗಾ ಲೈ ಸೆಪ ಯಾದಬ ಜಗಾ ಸೆ ಯಾರಿಪೋಕ್ ಅಕೊಯ್ ಅಂಥಾ ಯಾರಿಪೋಕ್ ನೋ ಕೊನ್ಬ ಜಗಾ ಅಜಿ ಪಾಂಥೋಯ್ಬಿನ ಕೊನ್ಬ ಜಗಾ ಮಸಿ ಘಗ್ರಾ ಒಯ್ನ ಸೆಲಿ ಅಹಮದಜಿ ಮೊಯ್ಸೆ ಫನಿ ಮಪಾನಬ ಕಜಿಂಗ್ ಲೈ ಉಪಂಬನಿ ಮಣಿಪುರದ ಘಗಾ ಹಾಯ್ಬಸಿ ಅಕೊಯ್ ಒಜಾ ಲೈತ್ರಿ ಲೈಗಿದ್ರಬ ಯುನಾಂ ಜುಲೋನ್ ಮಿಂಗ್ ಒಯ್ನ ಪಂಜರಬದ ಅಜುನ ಹೌಗೋಕ್ ಹೌದೋಕ್ ಪಿಗಿಬನಿ ಅಹಮದಜಿ ಘಗ್ರಾ ಸಿ ಹೌದೋಕ್ತಿಂಗ್ ಮತಾಂ ಮತಂದ ಕಜಿಂಗ್ ಲೈ ಫನೇಕ್ ಥಂಬಾಲ್ ಮಚು ಸೇತನ ಲುಹೋಂಗಮ್ಮಿ ಲೋಯ್ ಪಾಂಥೋಯ್ಬಿನ ಕೊನ್ಬ ಜಗಾಸಿ ಹೋಂಗಂಬನಿರ ಮಸಿ ಅರಿಬ ಒಯ್ರೆ ಯೇಂಬದ ನುಂಗೈತರೆ ಮಸಿ ಅನೌಬ ಅಮು ಹೌದುಯ ಹೇನ ಘಗ್ರಾ ಅಮ ಸೇಖಿಬದಗಿ ಮಥಂ ಮಥಂ ಮಥಂ ಮಥಂ ಪಾಂದರಕ್ತನ ಘಗ್ರಾಸೆ ಲೋಯ್ನ ಸೇಖಿಬನಿ ಪಾಂಥೋಯ್ಬಿನ ಕೊನ್ಕಿಬ ಜಗಾಸಿ
0: ಮತೌ ಅಸುಮ್ನ ಮಣಿಪುರಿ ಮೈತೈ ಖುನಾಯ್ದ ಪೊಟ್ಲೋಯ್ ಹೈರಗ ಸುಪ್ನ ಖಂಗ್ನರಕ್ಲಿಬ ಫಿಜೋಲ್ ಮಖಲ್ ಅಸಿ ಯಾಮ್ನ ಲೂನ ಸೆಕ್ಷಿನ್ನ ಲೌನರಕ್ಲಿ ಸಿಂಥಾನಿಂಗಾಯ್ ಒಯ್ರಿಬ ವಾಫಂ ಅಮನ ಫಿಜೋಲ್ ಅಸಿಬ ಸೇಮ್ ಸಾರಿಬ ಐಕೊಯ್ಗಿ ಖುನಾಯ್ಬಸಿಂಗಿ ವಾಖಲ್ ಮಿಯೇಂಗ್ ಅಸಿನಿ ಮಕೊಯ್ನ ಮಸಿ ಫಾವಬಸಿದಸು ಮಸಿಬು ಸೇಮ್ ಸಾನಬ ಹೊತ್ನಬದ ಮಸಿನ ಮರೋಯ್ರೆ ಹಾಯ್ಬ ಅರೋಯ್ಬ ಪನ್ಖೈ ಅಮ ಲೈತ್ರಿ ಲೇಂಗ್ದನ ಥಂಗದಬ ಸರುಕ್ ಖರ ಲೇಂಗ್ಹಂದನ ಥಂಲಗ ಕದಾಯ್ದ ಕರಿ ಹಾಪ್ಲಗ ಹೇನ ಮಸಕ್ ಮಚು ಥೋಕದಗೆ ಅನೌಬ ಪೊಚಾಕ್ ಅಮದಿ ಮಚಲ್ ಕರಂಬನ ಮಹುತ್ ಚಿಂಜಿಲ್ಲಗ ಹೇನ ಖುಲ್ಲೊಯ್ಗದಗೆ

ಹೌಸಿಗ್ ತಾವಿರಿ ಸುಮಾಂಗಿಲ ನೈತುಮ್ ಸಾತ್ಬಿ ನಿಲಾಸಿಗಿ ಅಹಾನ್ ಬತಾಂಕಕ್ ನಿಲಾ ಸನಬಿಕಿಬ ಪೀಸ್ ಮೇಕರ್ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಲೀಲಾ ಕಾಂಬು ಅದುಮ್ನ ಥೊರಮ್ ತಾವಿರಿಬಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಿನ್ನಲ್ಲಿಗಿನಿ ಹೌಸಿ ಪುಂಫಮ್ ಅಸಿದ ಮುಕ್ ಸಂದೋಕ್ಚರಿ ಲೈಶೋಲಿಸೆ ಕುದು ತಮ್ಜರಿಬ ಲೈಸೋಲಿಸೆ ಅಸಿಬು ಸೈಸಕ್ಲಿಬ ಮೊಯ್ರಾಂಗ್ ಥೆಮ್ ತಿಕೇಂದ್ರ ಸೈರೇಂಗ್ಬ ಸಲಾಂ ಶಾಂತಿಬಲಾ.